ಉತ್ತಮ ವಾತಾವರಣ ರೈನೋ ರೂಫಿಂಗ್ ವಿತಿನ್ ಹದಿನೈದು ದಿನ ರೈನೋ ಪ್ರೀಮಿಯರ್ ಜಲ ಪ್ರತಿರೋಧಿ ಮತುಪಿಟ ಆರಕ್ಷಣೆ ಸಹಿತ ರೂಫಿಂಗ್ ಶೀಟ್ ರೈನೋ ರೂಫಿಂಗ್ ವಿತಿನ್ ಹದಿನೈದು ದಿನ ರೈನೋ ಪ್ರೀಮಿಯರ್ ರೂಫಿಂಗ್ ಶೀಟ್ ಬೆಡ್ ವಿಸ್ತರಿಸಿದ ಧಾತು ನೈ ಅನುಹಯ ಅಮತನ್ನ.

0: ಲಖನ ಪ್ರವೃತ್ತಿ ಸಮಗೆ ಮಮ ಸುಲಕ್ಷಣೆ ಉದ್ದೇಶಕಾಯ್ದಿರಿ ವೀರ ಪ್ರವೃತ್ತಿ ಸಂಸ್ಕರಣೆ ಚಂದನ ಮಾರ ಸಿಂಹ
1: ಸಮ ಅನುಗ್ರಹಾಯ
2: ಎನ್ ಎಲ್ ಪಿ ಹದಹನ ಲಂಕಾವೇ ವೆಡಿಮ ತ್ಯಾಗಿ ದಿನ ತ್ಯಾಗಿ ಅವಸ್ಥಾ ವೆಡಿಮ ಲುತರಾಯ ಎನ್ ಎಲ್ ಪಿ ಹದಹನ ಒಬತ್ ಅದಮ ಎನ್ ಎಲ್ ಪಿ ಹದಹನ ಬಲಾಗನ್
3: ಮುಹುದೆನ್ವ ಕುವನಿನ್ವ ಗುಡುಗೇನ್ ಎಪಾ ಕೋಮಗಿನಾವತ್ ಅಲ್ಲನವ ವಿಕುನನ ನೊಲ್ಲುನ ಸಮಟ ದನ್ಮುದೀಮಾಯ ಇವತ್
1: ಸಹಯೋಗೀತ ಅನುಗ್ರಹಾಯ ಸೋನಾಲಿಕಾ ಟ್ರ್ಯಾಕ್ಟರೇಯ ದನ್ ದಿವೈನಪುರ ಅತಿ ಟಿವಿಎಸ್ ಅಲವಿ ನಿಯೋಜಿತಾನ್ ವೆತಿನ್ ಬಟಿನಾ ದೊರತಕಿ ಅಲ್ಮಾರಿಯಕ್ ನೋಮಿಲಿ ಟಿವಿಎಸ್ ಅಗ್ರಿಬಿಸ್ನೆಸ್ ವೆತಿ ಸೋನಾಲಿಕಾ ಟ್ರ್ಯಾಕ್ಟರೇಯ
0: ವಿದೇಶಿಕ ನಿಷ್ಪಾದಿತ ಜೀವಾದ್ಭೋಭ್ಯಾಕ್ ಸಹ ಭದ್ರವ್ಯ ಸಮಗ ಸಕ್ಕರುವೆ ಕತ್ತರ ಕೂಟಕಿನ ತಿಬೆನವ ತೆಲ್ದೇಡಿಯ ಪೊಲೀಸ್ ಇಟ್ಲಬನು ತುರುತುರುಕಟಾನುವಾಯಿ ವೆಟ್ಲಿ ಮಸಿದು ಕರೆತಿಬೆನ್ನಿ ಸೆಕ್ಕರು ಲಗತಿಬೆ ಐಸ್ ಭದ್ರವ್ಯ ಸಹ ಜಾವಾರಂಬಲಿ ರೂಪಿಯಾಗದ್ ಭವನ ಸೆಕ್ಕರಿನ ರುಪೇಲ್ ಹೆಡದೊಂದ ಸಕ್ಸುವಾಕೆ ನಿಮಿಟ ಹಕಿವುನ ಓಗೆ ದಿವಸಿ ಸಗವಾತಿಬಿಯದೆ ಅದ್ಭೋಂಬ್ಯಾಕ್ ಕಡು ದಿಕಕ್ ಹಾ ಉಲ್ಪಿಯಾಕ್ ಸ್ವಾಗತ್ ಭವಾಯಿ ಪೊಲೀಸಿ ಪವಸಾನ್ನಿ ಹೋಮು ಸಮುದ್ರ ಸಂತೆ ಪಾಲನೆ ಅಮೆರಿಕ ಆರಕ್ಷಕಾ ಶಸತ್ವನ ಬವ ಜನಾಧಿಪತಿ ಡೊನಾಲ್ಡ್ ಟ್ರಂಪ್ ಪ್ರಕಾಶಕಲ ಇರಾನೆ ಸಂಬಂಧ ಕಟೆಯತು ದಿಸಿ ಪರದಿಸಿದುವನ ಬವ ಪೆನ್ವಾ ತೆಮೇನ್ ಇರಾನ್ ವರಾಯಕಟ ಯಾತ್ರಾ ಕರಮಿನ್ ತಿಬು ಪೆನಬಾ ಧಜೆ ಸಹಿತ ನೌಕಾವಕಟ ಅಮೆರಿಕ ಆರಕ್ಷಕ ಅಂಶ ಪ್ರಹಾರ ಕೆಲ್ಲ ಕರೆತಿಬೆನವ ಅಣತುರಗವೇಂ ನೊತಕ ಓನ್ ಯಾತ್ರಾ ಕಿರೀಮ ಇಟ ಹೇತುವ ಬವಾಯಿ ಆರಕ್ಷಕಾಂಶ ಪವಸಾನೆ ಯುದ್ಧ ಅವಸಾನ ಕಿರೀಮಿನ ನಮ್ಮ ಅಮೆರಿಕ ವಸದುಕನ ಬಹದಾ ಕಿರೀಂ ನತರ ಕಲಿತು ಬವ ಇರಾನೇ ಪವಸನವ ಮೇಲಿನ ಲಖಂಡ ಪ್ರವೃತ್ತಿ ಪ್ರಕಾಶೆ ಬೇರೆವರೆ ಕೊಲ್ಹಾಟ
4: ಸ್ವಾಧೀನ ಪುವತ್ ಎಸನಿನ್ ಒಬೆ ಜಂಗಮ ದುರಕಥನೆಟ ಕೆನ್ವಾ ಗನೀಮಟ ಐಟಿಎನ್ ನ್ಯೂಸ್ ಅಲರ್ಟ್ಸ್ ಸಿಂಹಲ ಸೇವಾವ ಸಕ್ರಿಯ ಕರಗಾನ್
5: ಮೊಬಿಟೆಲ್ಲಾಂ ಆರ್ಜೆ ಹಿಸ್ತರಕ್ ಐಟಿಎನ್ ಎಸ್ ಲೆಸ್ ಟೈಪ್ ಕರ 22 99 ಎಸ್ಎಂಎಸ್ ಕರನ್ನ

ರಂಗ ತಮ್ಮ ಮೆಸೇಜ್ ಕಳ್ದಾಲತ್ತೇನೆ ಅಂಬಲಂಗಡೆ ಅಂದ್ರೆ ತಮ್ಮ ಮಾವ ಹಾಗೇನೆ ಇನ್ನೆ ಕೊಯ್ತಾರ ಅಂದಿರಕ್ಕೆ ಹಿಟ್ಟಿಯ ಯಾಟ ಮಾವ ಹಾಗೇನೆ ಎಂದು ಬಲು ಅಪಿಟ ರುಕಾಂತ ಮಹಾತ್ಮೆ ಆಗಿ ಅನಂತ ಪೀಸ್ ಎಂದು ಒದ್ದೆನ್ನು ಕೋ ಹಾಕಿ ಕೇಳದೇನುವ ಆದರೆ ಕೇಳದೆ ನಿಂಗೊಡಕ ಆದರೆ ಓ ವಿದ್ಯಾರ ಮಹಾಗಣಿ ಇನ್ನು ಅಭಿ ಬಲಮು ಮೇಟ ಎಮ್ಮೆ ಕೇಸ್ ಎಂದು ಒದ್ದೆನ್ನು ಪುಲ ವೇದ ಕೇಳ ಮಕ್ನೆ ಅಪಿಟ ಬ್ಯಾರಿ ಉರ ತಪ್ಪಿ ಹೆಟ ಉದೇ ಅನಿವಾರ್ಯ ಮೇ ಸಿಂಧು ಹಮ್ಮು ಹಾತ ಇವಾಗೇಮ ಹೌದಮ್ಮ ಗುಡ್ ಮಾರ್ನಿಂಗ್ ಹಾಕಿಲ್ಲದೇನು ಔಷಧ ಆ ಸಿಂಧು ಹಾಕಿಲ್ಲದಿನ ಅಪ್ಪ ಈ ಸಿಂಧು ಹಾಕ್ದೇನು ಹಿಂದಿ ಸಿಂಧು ಹಾಕ್ತೀನೋ ಇಲ್ಲಂಗಿಟ್ಟು ನಟನ ರಾಷ್ಟ್ರವೆಲ್ಲ ಇನ್ನು ಹಮ್ಮೋಮ ಮಾವ ಹಾಗೆ ನಿನ್ನ ಅಪಿಟಕ್ ಸಿಂಧು ಹಾಕ್ದೇನು ಕಡುನಾಯಕ ಹೌದ ಕೋವಿನ್ ತೇವೆ ನೋಡೆ ಲಿಯಲೇವು ಮೆಸೇಜ್ ಮಗ ಎಕ್ಸ್ಪ್ಲೇನ್ ಅಂತ ನೇ ಮಗೇದಾನೆ ಕೋವಿನ್ ತೇ ಹರಿ ಕೋವಿನ್ ನೇ ಹರಿ ಅಮ್ಮಲ ಅಮ್ಮ ಲತಾ ಗುಣಪಾಲ ನೋ ಅಂದ್ರು ಇವಾಗ ಮಿಶನ್ ಎನ್ನುಮ ನಿಲ್ಮಿನಿ ಲಕ್ಷ್ಮಿನಿ ಜಯನಿ ಗೊಡಾ ಕಟ್ಟಿಯ ಇನ್ನು ತುಷಾರ ಶಾಂತ ಜೇವಂತ ಮೇ ಹಮೋ ಮೇಕತಿರುಗಾನ ಲತಾ ತಮ್ಮಯ ಮಟ ಮೆಸೇಜ್ ನಿಮಿ ಕೊಲೇಕ ಎಕ್ಸೈಸ್ ಬುಕ್ಕಿಗ ಲಸ್ಸನುಡು ಲೇನೆ ವಲತ್ತೀನಿ ಬಹಮಿಸ್ತೋದು ಇತಿಂಗ್ ಆಗಿ ವಾಟಿನ ವೆಲಾವ ವೆಂಕರಗನ ಮಟ ಮೆಸೇಜ್ ಕೆವ್ವಟ ಮೆಸೇಜ್ ನೆಮೆಯ ಲಿಯಲ ಎವು ಹರಿ ಆದರಣೀಯ ಸಟಹನ ಅಕ್ಕಿ ಅಭಿವಾದ ಕರಗನ್ನ ಅಭಿ ಹೋಮಗಮಿಂಗ್ ಬಿಹಾನ್ಸಾ ತಮ್ಮ ಮೆಸೇಜ್ ಕದಾಲತ್ತೀನಿ ಬಿಹಾನ್ಸಾ ಹಾವೆಕದು ಕರಗನ್ನ ಹರಿ ಮಾದರಿ ಅಭಿವಾದ ಸಿಂಧು ಕರೆಕ್ ಅಪ್ಪಿಟ್ ಸಿಂಧು ಆಗ್ದೇನ್ ಕೋ ಕಿರತ್ತೀನೋ ಮಿನು ಅಂಗಡಿ ತಮ್ಮ ಮೆಸೇಜ್ ಕದಾಲತ್ತೀಯನ್ನೇ ಹೆಮೋಮ ಕದು ಕರಗನ್ನ ವಡಕರ್ನ ತನ ಹೆಮೋಮ ಗುಡ ಕೈನೇ ಮೇವೆ ಮಂದಿ ಸದ್ಯರಮ ಅಭಿ ಲಕ್ಕನ ಹಾಗೇನೆ ಇಂದು ಆ ಸಿಂಧು ಹಾಕಿಲ್ಲತ್ತೀನೋ ಆ ಕೌದು ಮೇ ಚಾಲಿ ಬೆನ್ನೋನೆ ಮೆಸೇಜ್ ಕದಾಲತ್ತೀನಿ ಚಾಲಿ ಆವೇಕದು ಕರಗನ್ನ ಹಂಗೆ ಸಿಂಧು ಅತ್ತೆಕದು ಕರಗನಮ್ಮ ಹಾಯ್ ಅಕ್ಕಿ ಅಭಿ ವಡಕನದನೆ ಹಮೋಮ ಎಕದು ಕರಗನ್ನ ಮೇವೆಲಾವೆ ಕೊಲ್ಲಟಿಕ ಇನ್ನು ಸದ್ಯಟ ವಡಕನಕ ಮಂಗ್ ಲಕ್ಕನ ಹಾಗೇನ ವಡಕನಕ ಮಂಗ್ ಇನ್ನೇ ಅಕ್ಕಿ ಕೇಳತ್ತೀರುವ ಐ ತಿಂಗ್ ಅದೇ ಮಹನ್ಸಿಯಾಗ ದಾನೆ ನಾನೇ ಅದು ಲಕ್ಕನ ಹಾಗೇನೆ ಇನ್ನೊಗಿಟ್ಟು ರೋಹನ್ ಎನ್ನುವ ಪುತ ಸಿರಿಲ್ ಕಸುನ್ ಪುತ ಅಬೇ ಬಸ್ ಮೋಹ ಇನ್ನುವ ಹಮೋಮ ಎಕದು ಕರಗಾನಿ ಕೇಳತ್ತಿರುವ ರಂಗ ತೊಂಬೈ ಮಾಡ ಮೆಸೇಜ್ ಕದಾಲತ್ತೀನಿ ರಂಗ ಯಾವ ಎಕದು ಕರಗನ್ನ ಗುಡ್ ಮಾರ್ನಿಂಗ್ ನಂಗೆ ಈ ಲಸ್ಸನ ದವಸಕ್ ವೆನ್ನು ಕೇಳ ಪ್ರಾರ್ಥನಾ ಮಾಡ ಲಸ್ಸನ ದವಸಕ್ ವೆನ್ನ ಓಣಿ ದುವ ಮೆತ್ತದೇ ಇನ್ನುವ ಮಹತ್ಯ ಹೇಮಂತದ ಸಿಲ್ವಾ ಇವಾಗ ಅಯ್ಯ ನಿಮ್ಮ ತಿಲಕ ಸರಿ ಸುಧು ಅಕ್ಕ ಇನ್ನು ಸುಧು ಅಕ್ಕಗೆ ನಮಗೆಯೂ ನಂಗೆ ಹೊಂದಾಯ್ ಗಾಮಿಣಿ ಅಯ್ಯ ಇವಾಗ ಮನೋಮ ಅಕ್ಕ ಅಮ್ಮ ಮೇ ಹಮೋ ಮೇಕ ತುಕರಕನ್ನ ಕೇಳತ್ತೇನಮ್ಮ ಕೌದ ಈ ನಂಗೆ ಇನ್ನೇ ಅಮ್ಮ ಇವಾಗ ಮ್ಯಾನಿಕೇನು ದೊಡಮ್ ಗಸ್ಲಂ ನಿಂತ ಮಾಡಿ ಮೆಸೇಜ್ ಕಾವೆಲ್ಲೇ ಯಾಕದು ಕರಗನ್ ನಂಗೆ ಹರಿ ಮಾಡಿ ಗುಡ್ ಮಾರ್ನಿಂಗ್ ಅದು ಕೇಳದೇನು ಆಗಿನ ಗತ್ತೇನೆ ಫಸ್ಟ್ ಆಫೀಸ್ ಸಿಕ್ಕೆಲ್ಲ ಸಾಪ್ದಟ ಲಕ್ಕಣ ನನಗಮ್ಮ ಲೇವಂಟಿಕ ಬೆದಾಗಿನ ಬೆದಾಗಿನ ಯಾನು ಕಾಡದ ಕಾಡದ ಮಂಗಾದ ದವಸ ಲೇವಂಟಿಕ ದೇನೋ ಅನ್ಕೆ ಎತ್ತನ ವೆಡಕರಣ ಮೇವೆಲ್ಲ ವೇ ಶಾಂತ ಮಿಸ್ ರಿಫ್ಕ ಮಿಸ್ ಸಂಗೀತ ಹಮೋ ಮೇ ಕದು ಕರೆಗಾನು ಕೇಳತ್ತೇನವ ಮೆಹೆಟ ನಮ್ ವ್ಯಾಸ ಅಪಿಟ ನನ್ ತಾಮನೆ ಮಂಜಲ ಹೇಮಂತ ಆಗದು ಕರಗನ್ ನಂಗೆ ಹಾಡಿ ಮಾದ್ರೆ ಹಿಂಗೆ ನಿಗತ್ತೇನೆ ಇಂದ್ರೆ ತಮ್ಮ ಮಟ ಮೆಸೇಜ್ ಕದಾಲತಿಯನ್ನೇ ಸರಚನ ಡಯಸ್ ಆಗದು ಕರಗನ್ ನಂಗೆ ರೈಗು ಇಂದ್ರ ತಮ್ಮ ಮಟ ಮೆಸೇಜ್ ಕಲತಿಯನ್ನ ಐ ತಿಂಕ್ ಮುಗಿದವೇನೆ ಮೇವೆಲ್ಲ ಅವೇ ಮೆಸೇಜಸ್ ಕೂಡ ಹಾಕಿ ಭೂಮಿಸ್ತೋತಿ ಮಿತರ ಮಾದರಿ ಮೆಸೇಜಸ್ ಕೂಡ ಹಾಕಿವ ನಮಟ ಗುಡ್ ಮಾರ್ನಿಂಗ್ ನಂಗೆ ಕೇಳತ್ತೇನವ ಯಾರ ಗುಡ್ ಮಾರ್ನಿಂಗ್ ಯಾರಕ್ಕೆ ಹೋಮದ ಗುಡಾಕ್ ಹೊಂದಿಂಗಿನ ಆಟಕ್ಕೆ ಹೊಮ್ಮದ ಲಸ್ಸನ ಸಿಂಧು ಕೋಣಿ ಕಿರ ತಿನ್ನುವ ಯಟಿ ಅಂತ ನಿಂಗ್ ಶಿವಂತಿ ತಮ್ಮ ಮೆಸೇಜ್ ಕದಾಲತೀನಿ ಓ ವಿದ್ಯರ ಮಾದರಿಂಗ್ ಇನ್ನು ನಿಂಗ್ ಲಸ್ಸನ ಸಿಂಧು ಕಪಿಯ ಹಮ್ ಇದೀಗ ಅಪಿ ಮೇ ಹಿಂದಿ ಸಿಂಧು ಹಾಲ ಎಂಬುದು ಹಿಂದಿ ಸಿಂಧು ಹನ್ನ ಕಾಲಿಂಗ್ ಮಟ ಮತ ಕರಂಡು ಆಟ ಪಲ್ವತ್ತ ನಿಷ್ಪಾದನೆಗನ ಆ ಕಿರಿಯಾರ್ಷಿತ ನಿಷ್ಪಾದನೆಯಾಗ ಮುಲದಿ ಈಗ ಬಲಾಗನ ಹಿಟಿಯ ನಂಗ ಮತ ಕರ್ಲ ಗನ್ ಪಲ್ವತ್ತ ನಿಷ್ಪಾದನ ಸೀರ ಸಿಯ ಮಸ್ತ ಭಾವಿಕ ನಿಷ್ಪಾದನೆ ಕಿಲ ಬಾಯನ ತೋಕಿನ ಚೋಟಿ ದಾರು ಇಕ್ಕಿಂದಲ ವೆಡಿ ಹಿಟಿಯಾಗ ದಕ್ಕ ಬಾಯನ ತೋ ಭಾವಿಚ್ ಕರೋನ ಬಲು ಇದು ನೋಗ ಅನ್ನುಗುಡೋ ಫೆಲ್ವತ್ತ ನಿಷ್ಪಾದನ ಮಕ್ಕಿಲ ಮಿಲದಿ ಗನ್ನ ತನ್ನ ನಿಧಾನ ಎಲ್ಲತ್ರೇ ಪತ್ರೆಗೆ ನೋಟು ಮತ ಕರನ್ನಂಗೆ ಅನ್ನ ಕಾಲಿ ನಿ ಸಿಂಧೂರಿ ಅನ್ನ ಕಾಲಿ ನಿನ್ ಜೀವಿದೆ ಸಿಹಿ ನೆಟ ವಾಸನವ್ಯ ಆಶೀರ್ವಾದ ಅರಗನೆ ತನ್ನ ನಿಧಾನ ಎಲ್ಲತ್ರೇ ಪತ್ರೆ ನಿನ್ ಜಾತಿಕ ಲತ್ರೇ ಮಂಡಳಿ ಮೀ ಅರಗನೆ ಪುಂಚಿ ರೂಪಾಯಿ ಹತ್ತಲಿ ಹಾಕಿ ಅದನ್ ಕರಲ್ಲ ಹಾಗೆ ಜೀವಿತಿಯ ವಾಸನವ ವಿನಸ್ಕರ ಗನ್ ಇದು ಹಿಂಗ್ ಉತ್ಸಾಹ ಇದೆ ಏನಕುಟ ಕಪಕಿರಿ ಮತ್ತೆ ಏನಕುಟ ಅವಡ ಪುಂಚಿ ಉದಾವಕ್ ಮುದಲ್ ವಲಿಂಗ್ ಲಬನ ಇದು ಹಿಂಗ್ ಆಮೇಲೆ ಅರಗನೆ ಬಲನ ತನ್ನ ನಿಧಾನ ಎಲ್ಲತ್ರೇ ಪತ್ರೆಯ ಹಾಲ ಅಗ್ಗಮತಿ ನೆಲತ್ರೆ ಕೋಡುವರಿಗೆ ಇಲ್ಲ ಅದಮ್ಮ ಮೆಲದಿ ಅರಗನ ಬಲ ಅನ್ನ ಮೇ ಹಿಂದಿ ಸಿಂಧು ಮಗಿಂಗೋ ಆಟ ನಟನ ಲೇಸುಲ ಇನ್ನ ಎಲ್ಲ ಕ್ವಾಲಿಟಿ ಕೇಳೋಣ ನಟನ ಸಿಂಧು ಹಾಕಿದಿ ಎ ಸಿಂಧು ಪಾಸ್ ಅಭಿ ಆಪ ಹಂಬೇಮು

0: ಸಹೃದ ವಸಮನಸ್ ರೂಪಮಾಂಚರಿಯಕ ಗೆಲ್ವಮಿನ್ ಆದರಣೀಯ ಒಬೇ ವಸಮತಕ ಅವಧಿಕರಣ ಸಂದದಿಯ ಧಾರ ಪ್ರಾಸಾಂಗಿಕ ಸಚಿವಕರಣೆಯಾಯಿ ಅಭಿಮೆಲೆಸಿನ್ ಏಕಾತ್ಮಿಕ ರಸವಿನಿನ್ನೆ ವಸವತುನೆ ಅದ ಪ್ರಸಂಗಿ ಅವಸಾನ ನದಿಯರ ವಿಶಾರದ ಎಡ್ವಚ್ಚಾಯಕುಡೀಶ್ವರೇನ್ ವಸಮತಕ ಅವಧಿಕರಗ ನಿಮಿನ್ ಇಕ್ವ ರಸವಿಂದಿ ಎಡ್ವಚ್ಚಾಯಕುಡಿ ಮಾತ್ರ ಮೇಲಾಗಟ ಗಾಯನಾಕರ ಅನ್ನ ತೋರಗನಿನ್ನ ಗೀತೆಯ ಎತುಮಾನ್ಗೆ ಗಾಯನ ದಿವ್ಯ ಮುಲ್ಮ ಗೀತೆನ ತಂಗ್ ಗಾಯನ ದಿವ್ಯರ ಗೊಂದ ಸರಳ ಗೀತೆ ತುಲ ಮುಲ್ ಅತ್ಪೊತ್ತಬನ ಗೀತೆಯ ಕರದಿಯ ಗೆಂಬರೆ ತುನ್ಯಮ ಗೆವುನೆ ನುಂಬಗೆ ದ್ಯಾತಟ ದಿರಿಯ ವಡನ್ನೈ ಸುಹುಂಬುಲ್ ಅತ್ಪ ಜದಂಡು ಕರನ್ನೈ ಕಿರಿ ಕ್ಯಾಟಿಪುತುನೆ ಎಡ್ಡ ಜಯಗುಡಿ ಮಹಾತ್ಮೆ ಎ ಸುಂದರ ಅತೇತೆ ಅತ್ ಮತ ಕರಗಿನ ಅಭಿ ಗೀತೆ ಗಾಯನ ಕರಮ
1: ಮೇಕ ಪ್ರಬುದ್ಧ ಗೀಕೇನ ವೆಲಸ್ಟಹನಟ ಮಠ ಅವಸ್ಥಾವಲವಾದುನ್ನ ಜಿ ಎಸ್ ಬಿ ರಾಣಿ ಪೆರೇರಾ ಮಹಾತ್ಮಿಯಾಯ್ ಮುಖದ ಏವೆನುಕುಟ ಅಪಿ ಪ್ರವೀಣ ಅಂಟ ಜ್ಯೇಷ್ಠ ಅಂಟ ಅತ್ವಲ್ ಗಾಯನ ಕರಮಿನ್ ಅವ್ರದ್ದು ಹತ ಅಟಕ್ ಏ ಗುವಾನಿದ್ಲಿ ಕ್ಷೇತ್ರ ಹಿಟಿಯ ಏ ಅತ್ರೆ ಮಲ್ಲಿ ಮೆನ್ನ ಮೇ ಗೀಯ ಉಂಬ ತನಿಯಮಾದ ಗಾಯ ಪಂಕಿಯಲ ತಮಾಯ್ ರಾಣಿ ಅಕ್ಕ ಜಿ ಎಸ್ ಪಿ ರಾಣಿ ಪೇರ ಮಹಾತ್ಮ್ಯ ಮಠ ಈ ಅವಸ್ಥಾ ಲಭಾದುನ್ನೆ ಮೇ ಗೀಯ ಮಠ ತವತ್ ಪೆತ್ತಗಿನ್ ವಿಶೇಷಾಯ್ ಮುಖದ ರೋಹಣ ವೀರಸಿಂಹನ್ ಮುಲಿನ್ಮ ಮಠ ಸಂಗೀತೆ ಸಪೇಪು ಗೀಯ ಪ್ರೇಮಕುಮಾರ ಜಯವರ್ಧನ ತಮಾಯ್ ಮೇ ಗೀಯ ಲಿಯಲ ದುನ್ನೆ
0: ಔವಟ ಬಗಿರಿನ ದಾದಿಯ ವೆಸ್ಸೆ ಕಲುಗಲ್ ತಲಲಾ ಮಹಮಂತೆನುವೆ ನಿವಹಲ್ ಲೋವಕಟ ನುಬಟ ವಡಿನ್ನೈ ಕಿರಿ ಕೆಟಿಪುತುನೆ ಅಭಿಗೀತೆ ರಸವಿನಿಮೋ

0: ಬುದ್ಧಿಮಾನೆ ಸಿದ್ಧದೇವನೆ ಬುದ್ಧಿಮಾನೆ
1: ಸತ್ಯಾಂತೆಯೇ ರಾತ್ರಿ ಸುಮಧುರ ಧರ್ಮ ದೇಶದಯ ಸಿನಸುರಾತ ರಾತ್ರಿ ನವೇಟ.

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ವಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷವೂವಕಿ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಇದಾ ಕಪಿಲ ವಸ್ತು ನಗರಾಸನ್ನೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವಥಲೇಮ ಬುದ್ಧ ಜ್ಞಾಛತ್ರೇಟ ಹಸು ಕರಮಿನ್ ಪವತ್ಮನ ಲದ ಮೇ ದೇಶನಾ ವಿಶೇಷೇನ್ಮ ಸಜಾಯನಾ ಕಿರಿನ್ನೇ ಸಮ್ಯಕ್ ದೃಷ್ಟಿಕ ದಿವಿದೇವತಾಂ ವಾಂಸೇಲಾಗಿ ಎಲ್ಮ ಬೆಲ್ಮಃ ಆಶೀರ್ವಾದ್ಯ ಅಪೇಕ್ಷಾವಿನಿ ಇದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನ್ನಿಸಿತ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೇನಂ ಏ ಅಯ ಕಿಸಿದ ಅಪಾಯಗಾಮಿ ವನ್ನೇ ನಟಯ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವ್ಯ ಪುದಕಲಹ ಮೇ ಮನಾಹಿ ವಿಶ್ವಗತ ದಿವ್ಯ ಶಕ್ತಿನ್ ಏಕರಾಶಿ ಕರಮಿನಿ ಜೀವಿತೇತ ಎಲಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸೆಲಸಿ ಮೇಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕಿ ಸಿಯಲು ದೇವಿಯನ್ಗೆ ಆಶೀರ್ವಾದಿಯ ಪಿನಿಸ ಈ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಯ ಸದಿ ಸಜ್ಜಾನ ಕರುಣ ಲಭನೇ ಪೂಜ್ಯ ಗಣಿ ಕುಮುರೇ ಶಾಂತ ಸ್ವಾಮಿ ವಹನ್ಸ.